ಕೆನ್ನ ಮತ್ತೆ ಮೇಲೆ ಉತ್ತಪ್ಪನ ಓ ಸಂತಾನ ಇಸನೆ ಕೋ ಬದಲ ನಾ ಸಕ್ತಾ ಯಿಧಿ ಕಾ ವಿಧಾನ ಅಪನಿ ಲಡಕಿ ಕಾ ಅತ್ಯಾರ ಬಣ ಬೈಠ್ಯಾ ಇನ್ಸಾನ ಸಬ್ ಕೀ ಕರಣಿ ದೇಖ ರಹ್ಯಾ ವೋ ಭೀತರ ಬೈಠ್ಯಾ ಭಗವಾನ ಹೋ